0: ಜಂತ ಪಂಚ
1: ಉಷಿಕ್ಪ ಆವಕೋ ಆರತಿ ಸುಮೇಧಾಮರ್ತ್ಯೇಷ್ವಗ್ನಿರಮೃತೋ ನಿಧಾಯಿ
0: ಯರ್ತಿ ಧೂಮ ಮಾರುಷಂ ಭರಿಭ್ರದುಚ್ಛುಕ್ರೇನಾ ಶೋಚಿಷಾದ್ಯಾಮಿನಕ್ಷನ್.

ಕಟಾಕ್ಷಾಗರಮಃ ಓಂ ಕಟಿಸೂತ್ರೀಕೃತಾಃ ಗೇ ನಮಃ ಓಂ ಕಟ್ಯಾಗರಮಃ ಓಂ ಕಾಟ್ಯಾಗರಮಃ ಓಂ ಕಟಾಕ್ಷೋತ್ಥ ಹುತಭುಕ್ ದಗ್ಧ.

ಓಂ ಕಿರೀಟಲೇಢಿ ಬಾಳೇಂದವೇ ನಮಃ. ಓಂ ಕೀರ್ತಿಮತೇ ನಮಃ. ಓಂ ಕೀರ್ತಿವರ್ಧನಾಯ ನಮಃ. ಓಂ ಕೀರ್ತಿಸ್ತಂಭಾಯ ನಮಃ. ಓಂ ಕೀರ್ತಿಜಾಗರಾಯ ನಮಃ. ಓಂ ಕೀರ್ತಿನಾಥಾಯ ನಮಃ. ಓಂ ಕುರವೇ ನಮಃ. ಓಂ ಕುರುಕರ್ತ್ರೇ ನಮಃ. ಓಂ ಕುರುವಾಸಿನೇ ನಮಃ. ಓಂ ಕುರುಭೂತಾಯ ನಮಃ. ಓಂ ಕುರಂಗವಿಲಸತ್ಪಾಣಿ.

ಸಂಯುಕ್ತಾಯ ನಮಃ. ಓಂ ಕುಲಗಿರಿ ಸರ್ವಸ್ವ ಕವಚಿತಾರ್ಧಾಂಗಾಯ ನಮಃ. ಓಂ ಕೂಳಹಾರಿಣೇ ನಮಃ. ಓಂ ಕೂಳಕರ್ತ್ರೇ ನಮಃ. ಓಂ ಕೂಳ್ಯಾಯ

ಸಾಗರ ಮಹಾ ಓಂ ಕೌಶಿಕ ದೀಕ್ಷಾ ಗುರ್ವಗಸ್ತ್ಯಾದಿ ದೀಕ್ಷಾ ಗುರುಭೂತೋರ್ಧವದನಾಗರ ಮಹಾ ಓಂ ಕೌಶಿಕಾಗರ ಮಹಾ ಓಂ ಕೌಶಿಕ ದೀಕ್ಷಾ ಗುರುಭೂತ ಪಶ್ಚಿಮ ವದನಾಗರ ಮಹಾ ಓಂ ಕೌಶಿಕ ಸಂಪ್ರದಾಯ ಜ್ಞಾಗರ ಮಹಾ ಓಂ ಕೌಶಾಗರ ಮಹಾ ಓಂ ಕಾಷ್ಠಾಣಾಂ ಪ್ರಭವೇ ನಮಃ ಓಂ ಕ್ಲಿಷ್ಟ ಭಕ್ತ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா மகனியருக்கும் நமஸ்கார. யதா பிரகார ஒன்று ಸಂಸ್ಕೃತ ಸುಭಾಷಿತದ ಒಂದಿಗೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ. ಚಂದ್ರ ಚಂದನಯೋರ್ ಮಧ್ಯೆ ಶೀತಳ ಸಾಧು ಸಂಗತಃ. ಅರ್ಥ ಹೀಗಿದೆ, ಚಂದನ ಅಂದರೆ ಶ್ರೀಗಂಧ, ಅದು ಪೂಜಿಸಿಕೊಂಡಾಗ ಒಂದು ತಂಪಾದ ಮನೋಹರವಾದ ಅನುಭವವನ್ನು ಕೊಡುತ್ತೆ. ಹಾಗೆಯೇ ಚಂದನಾದಪಿ ಚಂದ್ರಮಾಹ, ಚಂದ್ರಮಾಹ ಅಂದರೆ ಬೆಳದಿಂಗಳು. ಈ ಬೆಳದಿಂಗಳಲ್ಲಿ ಹೋಗಿ ಇದ್ದಾಗ ಆವಾಗಲೂ ಅದಕ್ಕಿಂತಲೂ ಹೆಚ್ಚಾದ ಒಂದು ತಂಪಾದ ಮನೋಹರವಾದ ಅನುಭವವನ್ನು ಕೊಡುತ್ತೆ. ಆದರೆ ಇದು ಎರಡಕ್ಕೂ ಹೆಚ್ಚಿನ ಒಳ್ಳೆಯ ಅನುಭವವನ್ನು ಕೊಡುವುದು ಯಾವುದು ಅಂತಂದರೆ ಸಾಧುಗಳ ಸಂಘ, ಸತ್ಸಂಗ, ಋಷಿಗಳ ಜೊತೆಯಲ್ಲಿರುವಂತಹ ಸಹವಾಸ. ಇದು ಇವೆರಡಕ್ಕಿಂತಲೂ ಹೆಚ್ಚು ಒಳ್ಳೆಯ ಮನೋಹರವಾದ ಒಂದು ಅನುಭವವನ್ನು ಕೊಡುತ್ತೆ ಅಂತ ಈ ಶ್ಲೋಕದ ಅರ್ಥ. ಇನ್ನು ನಾವು ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸೋ ಮಾರ್ಗದಲ್ಲಿ ಹೋಗೋಣ. ಇವರ ಚರಿತ್ರೆಯನ್ನು ಹೇಳುವಾಗ ಮಂಗಯ್ಯರ್ ಕರೆಸಿ ಕುಲಚಿರೈ ನಾಯನಾರ್ ಇವರ ಬಗ್ಗೆಯೂ ನಾನು ಹೇಳಿದ್ದೆ. ಅವರು ಕೂಡ ನಾಯನಾರ್ಗಳೇ ಅಂತ ಹೇಳಿದ್ದೆ. ಅವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರ್ ಏನು ಹೇಳಿದ್ದಾರೆ ಅಂತಂದರೆ, ಮಂಗಯ್ಯರ್ ಕರೆಸಿ ಬಗ್ಗೆ ಹೀಗೆ ಹೇಳ್ತಾರೆ, ವದಿವಳೆಯಾಲ್ ಮಾಣಿಕ್ಕುಂ ಅಡಿಯೇನ್ ಅಂತ ಅವರ ಬಗ್ಗೆ ಹೇಳ್ತಾರೆ. ಅಂದರೆ ಅವರ ಹೆಸರು ಮೊದಲು ಮಾಣಿ ಅಂತ ಇತ್ತು, ಆಮೇಲೆ ಮಂಗಯ್ಯರ್ ಕರೆಸಿ ಅಂತ ಅನ್ನಿಸ್ಕೊಂಡ್ರು. ಆಮೇಲೆ ಕುರೈಚಿರೈ ನಾಯನಾರ್ ಅವರು ಮಂತ್ರಿಗಳಾಗಿದ್ದರಲ್ಲ, ಅವರು ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳ್ತಾರಂದರೆ, ಪೆರುನಂಬಿ ಕುಲಚಿರೈತನ್ ಅಡಿ ಯಾರ್ಕೋ ಮಡಿಯೇನಂತ ಹೇಳಿದ್ದಾರೆ. ಇವರ ಚರಿತ್ರೆಯನ್ನು ಇವಾಗಲೇ ಹೇಳಿ ಮುಗಿಸಿದ್ದೇನೆ. ನಿರೈಕೊಂಡ ಸಿಂದಯಾನ್ ನೆಲ್ವೇಲಿ ವೆಂದ್ರ ನಿಂದ್ರ ಸೀರ್ ನೆಡುಮಾರನ್ ಅಡಿ ಯಾರ್ಕೋ ಮಡಿಯೇನ್. ಅಂದರೆ ಇದು ಯಾರ ಬಗ್ಗೆ ಅಂದರೆ, ಈ ಗೂನ್ ಪಾಂಡ್ಯನ್ ಇದ್ರಲ್ಲ, ಅವರು ಇವಾಗ ಏನಾಗಿದ್ದಾರೆ, ಶಿವಭಕ್ತರಾಗೋಗ್ಬಿಟ್ಟಿದ್ದಾರೆ. ಅವರ ನೋವು ಎಲ್ಲ ಮಾಯವಾಗಿ ನಮ್ಮ ತಿರುಜ್ಞಾನರ ಸಂಬಂಧರವರ ಸಹವಾಸದಿಂದ ಒಳ್ಳೆಯ ಶಿವಭಕ್ತರಾಗಿದ್ದಾರೆ. ಇವರ ಬಗ್ಗೆ ನೆರೆಕೊಂಡ ಸಿಂಧೆಯ ನೆಲ್ವೇರಿ ವೆಂದ್ರೆ ನಿಂದ್ರ ಸೀರ್ ನೆಡುಮಾರನ್ ಅಡಿಯಾರ್ಕು ಮಡಿಯೇನಂತ ಸುಂದರ ಮೂರ್ತಿ ನಾಯನಾರ್ಗಳು ಹೇಳಿದ್ದಾರೆ. ಅಂದರೆ ಇವರಿಗೆ ಸೇವಕರಾಗಿರುವಂಥ ಅವ್ರಿಗೂ ಕೂಡ ನಾನು ಅಡಿಯೇನಂತ ಸುಂದರಮೂರ್ತಿ ನಾಯನರು ಹೇಳಿದ್ದಾರೆ. ಇವರ ಬಗ್ಗೆಯೂ ಎಲ್ಲ ವಿಷಯಗಳು ಆವಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅಡಿಷನಲ್ಲಾಗಿ ಹೆಚ್ಚಾಗಿ ಏನು ಅಂತಂದರೆ, ಇವರು ಒಮ್ಮೆ ತಿರುನಲ್ವೇಲಿ ಕಡೆ ಹೋಗಿ ಅಲ್ಲಿ ಕೆಲವು ರಾಜರನ್ನು, ಉತ್ತರ ಪ್ರಾಂತದ ರಾಜರುಗಳನ್ನು ಗೆದ್ದರು. ಮತ್ತು ಅವರನ್ನು ಕೂಡ ಎಲ್ಲ ಶೈವ ಮತವನ್ನು ಅಲ್ಲಿ ಪ್ರಚಾರ ಮಾಡಿದರು ಅಂತ ಹೆಚ್ಚಿನ ವಿಷಯ ಇಷ್ಟೇ ಇರೋದು. ಇವರು ಶಿವಭಕ್ತರಾಗಿ ನಾಯನರುಗಳಾದರು ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಮುಂದೆ ಇವರ ಚರಿತ್ರೆ, ನಮ್ಮ ಜ್ಞಾನ ಸಂಬಂಧದ ಚರಿತ್ರೆ ಏನು ಅಂತಂದರೆ, ಹೋದ ಸಲವೇ ಹೇಳಿದ್ದೀನಿ, ಎಲ್ಲರೂ ರಾಜಪರಿವಾರದೊಂದಿಗೆ ತಿರುಜ್ಞಾನ ಸಂಬಂಧರವರು ರಾಮೇಶ್ವರದ ಕಡೆಗೆ ಹೊರಟರು ಯಾತ್ರೆ. ರಾಮೇಶ್ವರಕ್ಕೆ ರಾಜಪರಿವಾರದೊಡನೆ ಹೋಗಿದ್ದಾರೆ. ರಾಮೇಶ್ವರದಲ್ಲಿ ನಿಂತು ರಾಮೇಶ್ವರನನ್ನು ಪೂಜಿಸಿ ಪದ್ಯಗಳನ್ನು ಹಾಡಿ ಅಲ್ಲಿಂದ ಮುಂದಕ್ಕೆ ಸಮುದ್ರ ಇದೆ, ಸಮುದ್ರದ ಆಚೆಗೆ ಸಿಂಹಳ ದ್ವೀಪ, ಸಿಲೋನ್ ಅಂತ ಕರೆಸಿಕೊಳ್ತಾ ಇತ್ತಲ್ಲ ಮುಂಚೆ, ಆ ಸಿಲೋನ್ ದ್ವೀಪದ ಉತ್ತರ ತುದಿಯಲ್ಲಿ ಟ್ರಿಂಕಾಮಲಿ ಅಂತ ಒಂದು ಸ್ಥಳವಿದೆ. ಆ ಟ್ರಿಂಕಾಮಲಿ ಅನ್ನೋದು ತಿರುಕೋಣಮಲೈ ಅನ್ನುವ ಜಾಗ, ಅದು ಇಂಗ್ಲೀಷ್ನವರು ಟ್ರಿಂಕಾಮಲಿ ಮಾಡಿದ್ದಾರೆ. ಅಲ್ಲಿಯ ದೇವರು ಭಗವಂತ ಆ ಈಶ್ವರನ ಮನಸ್ಸಿನಲ್ಲಿಯೇ ಅಲ್ಲಿಂದ ಪ್ರಾರ್ಥನೆ ಮಾಡಿದರು. ಸಮುದ್ರ ದಾಟಲಿಲ್ಲ, ಆ ಸಮುದ್ರದ ತುದಿಯಲ್ಲಿ ಅಲ್ಲಿಂದ ಆ ದಿಕ್ಕಿನಲ್ಲಿ ನಿಂತು ತ್ರಿಕಾಮಲಿಯ ತಿರುಕೇದೇಶ್ವರ ಆತನನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿ ಮಧುರೆಗೆ ಹಿಂದಿರುಗುವುದಕ್ಕೆ ಮೊದಲು ಕುಲಚ್ಚರೈನಾಯನಾರವರ ಸ್ಥಳವಾದ ಮನಮಾರ್ಕುಡಿ ಅನ್ನುವ ಕ್ಷೇತ್ರಕ್ಕೂ ಇವರು ಭೇಟಿಯಾಗಿ ಅಲ್ಲಿಯ ದೇವರನ್ನು ಪ್ರಾರ್ಥಿಸಿ ಮಧುರೆಗೆ ವಾಪಸ್ ಬಂದರು. ಅಲ್ಲಿಂದ ಮುಂದಕ್ಕೆ ಇವರು ತಿರುಜ್ಞಾನ ಸಂಬಂಧರವರು ಚೋಳ ರಾಜ್ಯಕ್ಕೆ ಬಂದುಬಿಟ್ರು. ಚೋಳ ರಾಜ್ಯಕ್ಕೆ ಬಂದು ಮುಂದೆ ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿ ಬಂತು. ಅಲ್ಲಿ ಹೋದಾಗ ನದಿ ಪೂರ್ಣ ಪ್ರವಾಹದಲ್ಲಿದ್ದು ಅಲ್ಲಿಯ ನದಿ ದಾಟುವ ಅಂಬುಗಳೆಲ್ಲ ಹೆದರಿಕೊಂಡು ನಾವೆಗಳನ್ನು ಅಂದರೆ ತಮ್ಮ ದೋಣಿಗಳನ್ನು ಮರಕ್ಕೆ ಕಟ್ಬಿಟ್ಟು ಹೊರಟೋಗಿದ್ದರು. ಇವರು ಆಚೆಯ ದಡವನ್ನು ಇವರು ಮತ್ತು ಇವರ ಪರಿವಾರದವರೆಲ್ಲ ದಾಟಬೇಕಾಗಿತ್ತು. ಮತ್ತು ಏನು ಮಾಡಿದ್ರು, ಆ ನಾವೆಗಳನ್ನೆಲ್ಲ ಬಿಚ್ಚಿಕೊಂಡ್ರು, ಪದಿಹುಗಳನ್ನು ಹಾಡಿ ಆ ಕಡೆ ದಡವನ್ನು ದಾಟಿ ಅಲ್ಲಿಯ ದೇವರನ್ನು ಪ್ರಾರ್ಥಿಸಿದರು. ನಂತರ ಬೋಧಿಮಂಗೈ ಅನ್ನುವ ಸ್ಥಳಕ್ಕೆ ಬಂದರು. ಆ ಸ್ಥಳ ಸಂಪೂರ್ಣವಾಗಿ ಬುದ್ಧರಿದ್ದಂಥ ಬೌದ್ಧ ಮತದವರಿದ್ದರಂಥ ಇದ್ದಂಥ ಜಾಗ. ಅಲ್ಲಿ ಬುದ್ಧನಂದಿ ಅನ್ನುವ ಒಬ್ಬ ಪ್ರಬಲವಾದ ಬೌದ್ಧರಿದ್ದ, ಅವು ಜನರಿಗೆಲ್ಲ ಅವನೇ ಲೀಡರು. ಅಲ್ಲಿಗೆ ಇವರು ತಿರುಜ್ಞಾನ ಸಂಬಂಧರು ಅವರ ಮತ್ತು ಅವರ ಪರಿವಾರದವರೆಲ್ಲ ಬಂದಾಗ ಏನು ಮಾಡಿದ್ದಾರೆ, ಜೈಘೋಷಗಳನ್ನು ಹಾಡ್ತಾ ಶಂಖ ಊದ್ತಾ ಜಾಗಡೆ ಬಾರಿಸ್ತಾ ಖುಷಿಯಾಗಿ ಒಳಗೆ ಪ್ರವೇಶಿಸ್ತಾ ಇದ್ದಾರೆ. ಇದನ್ನು ಬೌದ್ಧರು ನೋಡಿದ್ರು, ಓಹೋ ಇದು ಸರಿ ಇಲ್ಲ ಅಂತ ಬುದ್ಧನಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಅವರು ಬಂದರು, ನೋ ನೋ ಹೀಗೆಲ್ಲ ನೀವು ಬರಬಾರ್ದು, ಇದು ನಮ್ಮ ಊರು, ನಾವೆಲ್ಲ ಬುದ್ಧರು, ನೀವು ಹೀಗೆ ಶೈವಂತ ಮತದವರು ಹೀಗೆಲ್ಲ ಕೂಕೊಂಡು ಬರೋ ಹಾಗಿಲ್ಲ, ಸದ್ದು ಮಾಡದೇ ಇರಬೇಕು ಅಂತ ಹೇಳಿದ್ರು. ಇವರಿಗೆ ಸರಿ ಬರಲಿಲ್ಲ. ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರಿಗೆ ಹೇಳಿದ್ರು ಇವರ ಪರಿವಾರದವರು. ಆಗ ಅವರು ಅವರ ಬಳಿ ಸಾಂಬ ಶರಣಾಲಯರಂತ ಒಬ್ಬರು ಇದ್ದರು. ಅವರು ತಿರುಜ್ಞಾನ ಸಂಬಂಧರು ಹಾಡೋ ಪದಿಗಳನ್ನೆಲ್ಲ ಬರ್ಕೊಳ್ತಾ ಇದ್ದವರು ಸ್ಕ್ರಿಪ್ಟು. ಅವರನ್ನು ನೋಡಪ್ಪ ಈ ವಿಚಾರ ಸ್ವಲ್ಪ ಗಮನಿಸ್ಕೋ ಅಂತಂದರು. ಅವರೇನು ಮಾಡಿದ್ರು, ಒಂದು ಪದಿಹವನ್ನು ರಚಿಸಿದರು. ಆ ಪದಿಹ ರಚಿಸಿದ ಹಾಡಿದ ಪರಿಣಾಮವಾಗಿ ಬುದ್ಧನಂದಿ ಅನ್ನೋನಿಗೆ ಸಿಡಿದು ಬಿಡೋದು ಆತ ನಾಶವಾದ. ಇದರಿಂದ ಅಲ್ಲಿದ್ದ ಬುದ್ಧರಿಗೆಲ್ಲ ಹೆದರಿಕೆ ಆಯಿತು. ಹೀಗೆ ಆಯ್ತಲ್ಲ ಅಂತ ಹೇಳಿ ಏನು ಮಾಡಿದ್ರು, ಹೆದರ್ಕೊಂಬಿಟ್ರು. ಆದರೂ ಕೂಡ ಸಾರಿ ಬುದ್ಧನಂತ ಒಬ್ಬ ಇನ್ನೊಬ್ಬ ಲೀಡರನ್ನು ಮುಂದೆ ಮಾಡಿಕೊಂಡು, ನೀವು ಹೀಗೆ ಮಾಡ್ತಾಯಿದ್ದೀರಿ, ಈ ನಮ್ಮ ಜೊತೆಯಲ್ಲಿ ವಾದಕ್ಕೆ ಇಳಿರಿ, ನಿಮ್ಮ ಮತ ಸಿದ್ಧಾಂತಗಳೇನು, ನಮ್ಮ ಮತದ ಸಿದ್ಧಾಂತಗಳೇನು, ವಾದ ಮಾಡೋಣ, ಅದಕ್ಕೆ ಒಪ್ಕೊಳ್ಳಿ ಅಂತಂದರು. ಸರಿ ಆಗಬಹುದು ಅಂತಂದರು. ಆವಾಗಲೂ ಈ ಸಾಂಬ ಶರಣಾಲಯರವರೇ ಮುಂದೆ ನಿಂತು ವಾದ ಮಾಡಿದ್ರು. ಎಲ್ಲ ಇವರ ವಾದಗಳು, ಬುದ್ಧರ ವಾದಗಳು, ಸಾರಿ ಬುದ್ಧನ್ನು ಮುಂದಾಡಿಸೋದ್ರಲ್ಲಿ ನಡೆದ ಯಾವುದು ಏನೂ ನಡೆಯಲಿಲ್ಲ. ಕೊನೆಗೆ ಅವರೆಲ್ಲ ಶರಣಾಗತರಾಗಿ ಶೈವ ಮತಕ್ಕೆ ಸೇರಿಕೊಂಡರು. ಈಗ ನಾವು ಒಂದು ಮಹತ್ತರವಾದ ವಿಷಯವನ್ನು ಗಮನಿಸಬೇಕಾಗಿದೆ. ಮತಾಂಧತೆ ಅನ್ನೋದು ಕೆಟ್ಟದ್ದು. ಒಬ್ಬಿಬ್ಬರು ಮತಾಂಧರಿದ್ದರೆ ಆ ಮತಕ್ಕೇನೆ ಅದು ಎಷ್ಟೇ ಒಳ್ಳೆಯ ಮತವಾಗಿದ್ದರೂ ಕೂಡ ಅದಕ್ಕೆ ಕೇಡನ್ನು ತಂದು ಕೊಟ್ಟು ಬಿಡ್ತಾರೆ. ಇಲ್ಲಿ ಜೈನ ಮತಕ್ಕೆ ಮತ್ತು ಬುದ್ಧ ಮತಕ್ಕೆ ಆಗಿದ್ದಿದ್ದು ಈ ಒಬ್ಬಿಬ್ಬರು ಮತಾಂಧರಿಂದ ಹೀಗಾಯಿತು. ಅದರಿಂದ ಜೈನ ಮತವೇ ಕೆಟ್ಟದ್ದು, ಜೈನರೆಲ್ಲ ಕೆಟ್ಟವರು ಅನ್ನೋ ಭಾವನೆ ತಪ್ಪು. ಇದರಿಂದ ನಾವು ಏನು ನೋಡಬಹುದು, ಇಲ್ಲಿ ಜೈನ ಮತದವರು ಏನೇನು ನಮಗೆ ಒಳ್ಳೇದು ಮಾಡಿದ್ದಾರೆ, ತಮಿಳು ಸಾಹಿತ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದರೆ, ಸಿಲಪ್ಪದಿಕಾರಂ ಅನ್ನುವ ಕಾವ್ಯವನ್ನು ಇಳಂಗೋ ಅಡಿಗಳನ್ನು ಅವ ಜೈನ ಕವಿಗಳು ಕೊಟ್ಟಿದ್ದಾರೆ. ಸಿಲಪ್ಪದಿಕಾರಂ ಅನ್ನೋದು ಪ್ರತಿಯೊಬ್ಬ ತಮಿಳರಿಗೂ ಕೂಡ ತಲೆಯೆತ್ತಿ ಹೀಗೆ ನಿಲ್ಲುವಂತಹ ಒಂದು ಕಾವ್ಯ. ಅದೇ ಥರ ಜೀವಕ ಚಿಂತಾಮಣಿ ಅನ್ನುವ ಕಾವ್ಯವನ್ನು ತಿರುತಕ್ಕ ತೇವರನ್ನುವ ಜೈನ ಕವಿ ಕೊಟ್ಟಿರೋದು ಕೊಡುಗೆ. ಸಾಮಾನ್ಯವಾದ ಕೊಡುಗೆನಾ ಇದು ಅಲ್ಲ. ಅದತ್ತರೆ ಅದೇ ತರಹ ನನ್ನೂಲ್ ಅಂದರೆ ಗ್ರಾಮರ್, ಅದನ್ನು ಪವನಂದಿ ಮುನಿವರ್ ಅನ್ನುವ ಜೈನ ಋಷಿಗಳು, ಜೈನ ಸಾಧುಗಳು ಕೊಟ್ಟಿದ್ದಾರೆ. ಈ ಕೊಡುಗೆಗಳು ಅಸಾಮಾನ್ಯವಾದವು. ತಮಿಳು ಸಾಹಿತ್ಯಕ್ಕೆ, ತಮಿಳು ಭಾಷೆಯ ಒಂದು ಸೇವೆಗೆ ಇವರು ಕೊಟ್ಟಿರತಕ್ಕಂಥದ್ದು ಬಹಳ ದೊಡ್ಡ ಕೊಡುಗೆ. ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಇದು ಅವರು ನಮಗೆ ಮಾಡಿರ್ತಕ್ಕಂಥ ಮಹದುಪಕಾರ ಜೈನರುಗಳು. ಆದ್ದರಿಂದ ಈ ಜೈನ ಮತ ಬೌದ್ಧ ಮತ ಇದರಿಂದ ಕೆಟ್ಟ ಹೆಸರು ಬಂದಿರೋದು ಯಾರು ಅಂದರೆ ಒಬ್ಬಿಬ್ಬರು ಮತಾಂಧರಿಂದ, ಫ್ಯಾನಾಟಿಕ್ಸ್ ಅವರಿಂದ. ಸೊ ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡ್ರೆ ಒಳ್ಳೆಯದು. ಅಲ್ಲಿಂದ ತಿರುಪ್ಪೂನ್ ತುರುತಿಗೆ ಬಂದರು ತಿರುಜ್ಞಾನ ಸಂಬಂಧರು ಪರಿವಾರದವರೆಲ್ಲ ಬಂದರು. ಅಲ್ಲಿ ಏನು ಮೊದಲೇ ಹೇಳಿದ್ದೇನೆ, ಅಪ್ಪರಿರುವ ಅಲ್ಲಿ ಇದ್ದರು. ಅವರು ಏನು ಮಾಡಿದ್ದಾರೆ, ತಿರುಜ್ಞಾನ ಸಂಬಂಧರವರ ಒಂದು ಪಲ್ಲಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ತಿಳಿಯಾದು, ತಿರುಜ್ಞಾನ ಸಂಬಂಧರಿಗೆ ಗೊತ್ತಿಲ್ಲ ಈ ಥರ ಇವರು ನನ್ನ ಪಲ್ಲಕ್ಕಿಯನ್ನು ಹೊರತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಕಸ್ಮಾತ್ ಕೇಳಿದ್ರು, ನಾ ಈ ಊರಿನಲ್ಲಿ ಬಂದಿದ್ದೇನಲ್ಲ, ನಮ್ಮ ಅಪ್ಪರಿರಬೇಕಲ್ಲ ಇಲ್ಲಿ, ಎಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಅವರು ಕೆಳಗಿನಿಂದ ಪಲ್ಲಕ್ಕಿ ಹೊರತಾ ಇದ್ರಲ್ಲ ಉತ್ತರಿಸಿದರು, ಎಷ್ಟೋ ಜನ್ಮಗಳಿಂದ ನಾನು ಏನೋ ಸತ್ಕಾರ್ಯಗಳು ಮಾಡಿರಬೇಕು, ಅದರ ಫಲವಾಗಿ ನಿಮ್ಮನ್ನು ನಾನು ಈ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡಿರುವುದನ್ನು ಹೊರುವುದನ್ನು ಒಂದು ಭಾಗ್ಯವನ್ನು ಪಡೆದಿದ್ದೇನೆ ಅಂತ ಅತಿ ವಿನಯದಿಂದ ಹೇಳಿದರು. ಆವಾಗ ತ್ರಿಜ್ಞಾನ ಸಂಬಂಧರು ಕೆಳಗೆ ಧುಮುಕಿ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿ ತಮ್ಮ ತಮ್ಮ ಪ್ರೀತಿ ಮತ್ತು ಭಕ್ತಿಯ ಇದನ್ನೆಲ್ಲ ಪರಿ ಮಾಡಿಕೊಂಡರು. ಇದಾದ ನಂತರ ಇವರೇ ಶೀರ್ಗಾಳಿಗೆ ವಾಪಸ್ಸಾದರು, ತಿರುಜ್ಞಾನ ಸಂಬಂಧರು ವಾಪಸ್ಸಾದರು. ಈ ಮಧ್ಯೆ ಏನು ಮಾಡಿದ್ರು, ನೀಲಕಂಠ ಯಾಳ್ಪಾಣರು ಮತ್ತು ಅವರ ಪತ್ನಿಯವರು ಇವರ ಅನುಜ್ಞೆಯನ್ನು ಪಡೆದು ಅವರ ಊರಿಗೆ ವಾಪಸ್ ಹೊರಟು ಹೋದರು. ಮತ್ತು ಇವರಿಗೆ ತೊಂಡೈನಾಡಿಗೆ ಹೋಗಿ ಅಲ್ಲಿ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಆಸೆ ಆಯಿತು. ತೊಂಡೈನಾಡಿನಲ್ಲಿ ಹೋದಾಗ ತಿರುವಣ್ಣಾಮಲೆ ಮುಖ್ಯವಾದ ಸ್ಥಳ. ಅಲ್ಲಿ ಆ ಬೆಟ್ಟವನ್ನು ತಿರುವಣ್ಣಾಮಲೆ ಬೆಟ್ಟವನ್ನು ನೋಡಿದ ಕೂಡಲೇ ಇವರಿಗೆ ಭಕ್ತಿಯಿಂದ ಪರವಶರಾಗಿ ನೆಲದ ಮೇಲೆ ಹೊರಳಾಡಿ ಕಣ್ಣೀರು ಸುರಿಸ್ತಾ ಭಕ್ತಿಯಿಂದ ಪದಿಗಳನ್ನು ಹಾಡಿದ್ರು. ಅವರ ಭಕ್ತಿ ಆಗಿತ್ತು. ಅಲ್ಲಿಂದ ಮುಂದಕ್ಕೆ ತಿರುವತ್ತೂರು ಅನ್ನೋ ಜಾಗಕ್ಕೂ ಬಂದರು. ತಿರುವತ್ತೂರು ಅನ್ನೋ ಜಾಗದಲ್ಲಿ ಏನಾಗಿದೆ ಅಂದರೆ, ಒಬ್ಬ ವ್ಯವಸಾಯಿ ಒಬ್ಬ ಮನುಷ್ಯ ಏನು ಮಾಡಿದ್ದಾನೆ, ಈ ತಾಳೆ ಮರಗಳನ್ನು ನೆಟ್ಟಿದ್ದಾನೆ. ತಾಳೆ ಮರಗಳನ್ನು ನೆಟ್ಟಿದ್ರೆ ಅದು ಯಾವ ಫಲವನ್ನೇ ಕೊಡ್ತಾ ಇಲ್ಲ. ಅದನ್ನು ನೋಡಿ ಅಲ್ಲಿಯ ಜೈನರುಗಳು ಇವನನ್ನು ಹೀಯಾಳಿಸೋಕೆ ಶುರು ಮಾಡಿದ್ದಾರೆ. ನೋಡಿ, ನೀನು ಮರ ಹಾಕಿದೆಯಲ್ಲ, ಒಂದಾದರೂ ಫಲ ಕೊಡುತ್ತೆ, ಒಂದು ಮರವಾದರೂ ಫಲ ಕೊಡ್ತಾ ಇದೆಯೇ ನೋಡು ಏನು ಅಂತ ಹೀಯಾಳಿಸ್ತಾ ಇದ್ದಾರೆ. ಇದನ್ನು ತಿರುಜ್ಞಾನ ಸಂಬಂಧರು ಬಂದವಳನ್ನು ನಿವೇದಿಸಿಕೊಂಡ, ಈ ಥರ ನೋಡಿ ನಾನು ಎಷ್ಟೋ ಸಾವಿರಾರು ಮರಗಳು ಹಾಕಿದ್ದೀನಿ, ಒಂದು ಕೂಡ ಈ ಥರ ಇಲ್ಲ, ಎಲ್ಲ ಗಂಡು ಮರಗಳಾಗಿವೆ ಅಂತ ಹೇಳಿದಾಗ ಅವರು ಪರಮಾತ್ಮನನ್ನು ಭಗವಂತನನ್ನು ಪ್ರಾರ್ಥಿಸಿ ಎಲ್ಲ ಮರಗಳು ಫಲವನ್ನು ಕೊಡಬೇಕು, ಆ ಥರ ಒಂದು ಪವಾಡವನ್ನು ಮಾಡಿದರು. ಇದು ನಡೆದಿದ್ದು ತಿರುವತ್ತೂರಿನಲ್ಲಿ. ಈಗ ನನಗೆ ಈ ಒಂದು ವಿಚಾರವನ್ನು ತಿಳಿಸಬೇಕು ಅಂತ ಇಷ್ಟ ಆಗ್ತಾ ಇದೆ. ಕಾಂಚಿ ಮಹಾಪೆರಿಯವರ್ ಅಂತಂದರೆ ಒಬ್ಬ ಮಹಾಜ್ಞಾನಿ ಮಹಾತಪಸ್ವಿ. ಇವರು ಇದ್ದಾಗ ಇವರನ್ನು ನೋಡುವುದಕ್ಕೆ ಒಬ್ಬ ಮಹಿಳೆ ಬರ್ತಾರೆ. ಇವರು ಮಹಾಸ್ವಾಮಿಗಳು ಜನಗಳ ಕಷ್ಟ ಸುಖಗಳಿಗಿನ್ನ ವಿಚಾರಿಸುವುದಕ್ಕೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ ಸ್ಪಂದಿಸ್ತಾ ಇದ್ದವರು. ಬಹಳ ಕರುಣಾಮಯಿ, ಕರುಣಾಹೃದಯ ಇವರು. ಒಬ್ಬಾಕೆ ಬಂದಿದ್ದಾರೆ ಇವರನ್ನು ನೋಡೋಕ್ಕೆ. ಈ ಸ್ವಾಮಿಗಳಿಗೂ ಭಕ್ತಾದಿಗಳಿಗೂ ಮಧ್ಯೆ ಒಬ್ಬರು ವಿಚಾರಿಸಬೇಕಲ್ಲ, ಅವರವರ ದಿಕ್ಕ ಪ್ರಾಬ್ಲಮ್ ಏನು ಅಂತ ವಿಚಾರಿಸುವವರು ವಿದ್ಯಾರ್ಥಿ ನಾರಾಯಣ ಶಾಸ್ತ್ರಿ ಅನ್ನೋರು, ಶಾಸ್ತ್ರಿ ಅನ್ನೋರು ಆ ಸ್ತ್ರೀಯನ್ನು ಕೇಳ್ತಾಯಿದ್ದಾರೆ, ಏನು ಈ ನಿಮ್ಮ ಸಮಸ್ಯೆ, ಏನು ಯಾಕೆ ಬಂದಿದ್ದೀರಿ ಅಂತ. ಅದಕ್ಕೆ ಆಕೆ ಹೇಳ್ತಾರೆ, ನಮ್ಮ ಹುಣಸೆ ತೋಪಿನಲ್ಲಿ ಒಂದು ಮರವು ಕೂಡ 4 ವರ್ಷದಿಂದ ಒಂದು ಹುಣಸೆ ಕಾಯಿ ಬಿಡೋದಾಗಲಿ ಹಣ್ಣಾಗೋದಾಗಲಿ ಏನೂ ಇಲ್ಲ, ಹೀಗೆ ಅದು ಏನು ಪರಿಹಾರ ಕೇಳೋಣ ಅಂತ ಸ್ವಾಮಿಗಳನ್ನು ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ವಿದ್ಯಾರ್ಥಿ ನಾರಾಯಣ ಶಾಸ್ತ್ರಿಗಳಿಗೆ ಮೈ ಉರಿದು ಹೋಗುತ್ತೆ ಕೋಪದಿಂದ. ಸ್ವಾಮಿಗಳನ್ನು ಕೇಳೋದಕ್ಕೆ ಒಂದು ಯೋಗ್ಯತೆ ಬೇಡ, ಒಂದು ನಿಮ್ಮ ಸಮಸ್ಯೆಗಾದರೂ ಒಂದು ಯೋಜನೆ ಯೋಗ್ಯತೆ ಬೇಡವಾ, ಇಂಥದ್ದನ್ನು ನೀವು ಕೇಳೋದು ಏನು, ಭಕ್ತಿ ವಿಷಯ, ಪೂಜೆ ವಿಷಯ, ಪುನಸ್ಕಾರ ಅದನ್ನು ಕೇಳಿದ್ರೆ ಸರಿ, ಹುಣಸೆ ಮರದಲ್ಲಿ ಹಣ್ಣು ಬಿಡಲಿಲ್ಲ ಅಂತ ಇದನ್ನು ಕೇಳೋಕ್ಕೆ ಬರ್ತಿದ್ದೀರಲ್ಲ ಅಂತ ಇವರಿಗೆ ಕೋಪ ಬರುತ್ತೆ. ಇದನ್ನು ಸ್ವಾಮಿಗಳು ದೂರದಿಂದ ಗಮನಿಸ್ತಾ ಇದ್ದಾರೆ. ಇನ್ನೊಬ್ಬರು ಶಿಷ್ಯರನ್ನು ಕಳಿಸ್ತಾರೆ, ಏನು ವಿಚಾರ ತಿಳ್ಕೊಮ್ಮ ಅಂತ. ಅವ್ರು ಹೋಗಿ ವಿಚಾರಿಸ್ಕೊಂಬಂದು ಸ್ವಾಮಿಗಳಿಗೆ ಹೇಳ್ತಾರೆ, ಅವರು ಹುಣಸೆ ತೋಪಿನಲ್ಲಿ ಹಣ್ಣು ಬಿಡಲಿಲ್ವಂತೆ, ಅದಕ್ಕೆ ಸ್ವಾಮಿಗಳು ನೋಡಬೇಕು ಬರೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ಆ ಹುಣಸೆ ಮರದಲ್ಲಿ ಪಿಶಾಚಿಗಳಿರ್ತವೆ ಅನ್ನೋ ವಿಷಯ ಆಕೆಗೆ ತಿಳಿದಿದೆಯೇ ಕೇಳಿ ಹೇಳಿ ಅಂತ ಹೇಳ. ಅವರು ಹೋಗಿ ವಿಚಾರಿಸ್ಕೊಂಬಂದು ತಿಳಿದಿದೆಯಂತೆ ಅವರಿಗೆ, ಹುಣಸೆ ಮರಗಳಲ್ಲಿ ಪಿಶಾಚಿ ವಾಸವಾಗಿರುವಂಥ ವಿಷಯ ತಿಳಿದಿದೆ ಅಂತ ಹೇಳ್ತಾರೆ. ಆಗ ಆಕೆಯನ್ನು ಇಲ್ಲಿ ಕರೀರಿ ಅಂತ ಸ್ವಾಮಿಗಳು ಕರೆಸ್ಕೊಳ್ತಾರೆ. ಹತ್ರ ಕರೆಸ್ಕೊಂಡು ಹೇಳ್ತಾರೆ, ಏನು ಈ ಥರ ನಿಮಗೆ ಹುಣಸೆ ಮರದಲ್ಲಿ ಪಿಶಾಚಿಗಳಿರೋ ವಿಷಯ ಗೊತ್ತಿದೆ, ನಿಮ್ಮ ಫ್ಯಾಮಿಲಿ ಒಳಗೆ ಒಂದು ದುರ್ಮರಣ ಆಗಿದೆ, ಅದರ ಬಗ್ಗೆ ನಿಮಗೆ ಗೊತ್ತಿದೆಯೇ ಅಂತ ಕೇಳ್ತಾರೆ. ಆಕೆ ಸ್ವಲ್ಪ ಯೋಚನೆ ಮಾಡಿ, ಹೌದು ಕೇಳಿದ್ದೇನೆ, ನಮ್ಮ ಮಾವನವರ ತಂದೆಯವರ ಮೊದಲನೇ ಹೆಂಡತಿ ಅವರನ್ನು ಇವರು ಬಹಳ ಹಿಂಸೆ ಕೊಟ್ಟು ಗೋಳಾಡಿಸಿ ಸರಿಯಾಗಿ ಅವರನ್ನು ಟ್ರೀಟ್ ಮಾಡಲಿಲ್ವಂತೆ, ಅದಕ್ಕೆ ಅವರು ಬಾವಿಯಲ್ಲಿ ಧುಮುಕಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಸಮಾಚಾರ ನಾನು ಕೇಳಿದ್ದೇನೆ ಅಂತ ಆಕೆ ಹೇಳ್ತಾರೆ. ಆಗ ಸ್ವಾಮಿಗಳು ಹೀಗೆ ಪರಿಹಾರವನ್ನು ಹೇಳ್ತಾರೆ, ಆನತಾಂಡವಪುರ ಅಂತ ಒಂದು ಊರಿದೆ, ಅಲ್ಲಿ ಒಬ್ಬ ಶ್ರೀ ವೈಷ್ಣವರಿದ್ದಾರೆ, ಅಲ್ಲಿಗೆ ಹೋಗಿ ಅವರನ್ನು ನೋಡಿ, ನೀವು ಅವರು ಏನು ಪರಿಹಾರ ಹೇಳ್ತಾರೋ ಆ ಪರಿಹಾರವನ್ನು ಮಾಡಿ, ನಂತರ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ತಿಲಹೋಮ ಅಂತ ಒಂದಿದೆ, ಅದನ್ನು ನೀವು ನೆರವೇರಿಸಿಕೊಂಡು ನೀವು ಮಾಡಿಬಿಟ್ರೆ ನಿಮಗೆ ಪರಿಹಾರ ಸಿಕ್ಕತ್ತೆ ನಿಮ್ಮ ಸಮಸ್ಯೆಗೆ ಅಂತ ಹೇಳ್ತಾರೆ. ಅದರಂತೆ ಆಕೆ ಆನತಾಂಡವಪುರದಲ್ಲಿ ಹೋಗ್ಬಿಟ್ಟು ವೈಷ್ಣವರನ್ನು ಸಂಧಿಸಿ ಪರಿಹಾರ ಏನೋ ಅದನ್ನು ಮಾಡಿ ರಾಮೇಶ್ವರದಲ್ಲಿ ತಿಲಹೋಮವನ್ನು ಮಾಡ್ತಾರೆ. ಇದನ್ನು ಮಾಡಿದ ನಂತರ ಅವರ ಎಲ್ಲ ಹುಣಸೆ ಮರಗಳು ಕೂಡ ಒಳ್ಳೆ ಸಮೃದ್ಧಿಯಿಂದ ಹಣ್ಣನ್ನು ಬಿಟ್ಟು ಒಳ್ಳೆ ಸೊಗಸಾದ ಹಣ್ಣನ್ನು ಬಿಡುತ್ತೆ. ಆ ಹಣ್ಣನ್ನು ತೆಗೆದುಕೊಂಡು ಈಕೆ ಮತ್ತೆ ಸ್ವಾಮಿಗಳ ದರ್ಶನಕ್ಕೆ ಬಂದರು. ಬಂದು ಏನು ಹೇಳ್ತಾರೆ ನೋಡಿ, ಸ್ವಾಮಿ ಮೊದಲನೇ ಹಣ್ಣು ಬಿಟ್ಟಿದೆಯೇ, ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾರಾ? ಅಲ್ಲ, ಅವ್ರು ಹೇಳೋ ವಿಚಾರ ಬೇರೆ. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ನೀವು ನನಗೆ ಪರಿಹಾರ ಸೂಚಿಸಿದ್ರಿಂದ ಏನಾಯಿತು ಅಂತಂದರೆ, ಆ ಆತ್ಮಕ್ಕೆ ವಿಮೋಚನೆ ಸಿಕ್ಕಿ ಸದ್ಗತಿ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಗಮನಿಸಬೇಕಾದ್ದು, ಆ ಹುಣಸೆ ಹಣ್ಣು ಒಳ್ಳೆಯದಾಯಿತು ಅನ್ನೋದಲ್ಲ, ಆ ಒಂದು ಆತ್ಮ ಎಷ್ಟು ಒದ್ದಾಡ್ತಾ ಇತ್ತೋ, ಎಷ್ಟು ವರ್ಷದಿಂದ ಒದ್ದಾಡ್ತಾ ಇತ್ತೋ, ಅದಕ್ಕೆ ಒಂದು ಸದ್ಗತಿ ಪ್ರಾಪ್ತಿಯಾಯಿತು ಅನ್ನೋದು ಇಲ್ಲಿ ವಿಷಯ. ಅಲ್ಲಿಂದ ಮುಂದಕ್ಕೆ ತಿರುವಲಂಗಾಡು ಅನ್ನೋ ಸ್ಥಳಕ್ಕೆ ಬಂದರು. ಈ ತಿರುವಲಂಗಾಡು ಎಂಥ ಸ್ಥಳ, ನಾವು ಆವಾಗಲೇ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ. ಕಾರೈಕಾಲ ಎಮ್ಮೆಯವರು ಈವಾಗಲೂ ಅಲ್ಲಿ ಒಂದು ಪೈಶಾಚಿಕ ರೂಪದಲ್ಲಿ ಶಿವನನ್ನ ಜೊತೆಯಲ್ಲಿ ನರ್ತನ ಮಾಡುವಂಥ, ಈಗಲೂ ಮಾಡ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ಇರುವಂಥ ಜಾಗ. ಈ ಕಾರೈಕಾಲ ಎಮ್ಮೆಯವರು ಒಮ್ಮೆ ಕೈಲಾಸಕ್ಕೆ ಹೋಗುವಾಗ ತಲಕೆ ಕಾಲನ್ನು ಕೆಳಗಿಡಬಾರ್ದು ಅಂತೇಳಿ, ಕೈಲಾಸಕ್ಕೆ ಹೋದರೆ ಅಲ್ಲಿ ಕಾಲು ಕೆಳಗಿಡಬಾರ್ದು ಅಪವಿತ್ರವಾಗುತ್ತೆ ಅಂತ ಕೈಗಳಿಂದ ಮೇಲಕ್ಕೆ ಹೋದ ಮಹಾ ಮಹಿಮೆಯುಳ್ಳ ಈ ನಾಯನಾರವರು. ಇವರು ಆ ನಾಯನಾರವರನ್ನ ಇವರು ಈ ತಿರುವಲಂಗಾಡಿಗೆ ಬಂದಾಗ ಇವಲ್ಲಿ ಕಾಲಿಟ್ಟರು ಕೂಡ ಅಪವಿತ್ರವಾಗತ್ತೆ ಅಂತ ಮನಸ್ಸಿನಲ್ಲಿಯೇ ಆಕೆಯನ್ನು ಧ್ಯಾನ ಮಾಡಿ ಆಕೆಗೆ ತಮ್ಮ ಭಕ್ತಿಯನ್ನು ಅರ್ಪಿಸಿದರು. ಅಲ್ಲಿಂದ ಕಾಳಹಸ್ತಿಗೆ ಮುಂದೆ ಬಂದರು. ಕಾಳಹಸ್ತಿಯಲ್ಲಿ ಇವರಿಗೆ ದಿವ್ಯ ದೃಷ್ಟಿಯಿಂದ ಕಣ್ಣಪ್ಪನವರ ದರ್ಶನವಾಯಿತು. ಅಲ್ಲಿ ಎಲ್ಲ ಅಲ್ಲಿಂದಲೇ ಕಣ್ಣಪ್ಪನವರು ನೋಡ್ತಾ ಇದ್ದಾರೆ. ಪದಿಗಳನ್ನು ಹಾಡಿ ಅವರಿಗೆ ಸಲ್ಲಬೇಕಾದ ಗೌರವಗಳು ಪದಿಗಳ ಮೂಲಕ ಇದು ಮಾಡ್ತಾ ಇದ್ದಾರೆ. ಆ ದಿವ್ಯ ದೃಷ್ಟಿ ಇವರಿಗೆ ಪ್ರಾಪ್ತವಾದ್ದರಿಂದ ಮುಂದೆ ಅವರು ಏನೇನು ನೋಡಿದ್ರು ಅಂತಂದರೆ, ಕೈಲಾಸ ನೋಡಿದ್ರು, ಕೇದಾರ ನೋಡಿದ್ರು, ಗೋಕರ್ಣ, ತಿರುಪಾದಂ, ಇಂದ್ರನೀಲ ಪರ್ವತ, ಇದನ್ನೆಲ್ಲ ಜ್ಞಾನದೃಷ್ಟಿಯಲ್ಲೇ ನೋಡಿದ್ರು. ಅಂಥ ಒಂದು ಶಕ್ತಿ ಬಂದ್ಬಿಡ್ತು ಅವರಿಗೆ. ನಂತರ ತಿರುವಟ್ರಿಯೂರಿಗೆ ಬಂದರು. ತಿರುವಟ್ರಿಯೂರು ಇವಾಗ ಮದ್ರಾಸಿಗೆ ಭಾಳ ಹತ್ತಿರದಲ್ಲಿರುವ ಸ್ಥಳ. ತಿರುವಟ್ರಿಯೂರಿಗೆ ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ಮೈಲಾಪುರ್ನಲ್ಲಿ ಶಿವನೇಸರ್ ಅಂತ ಒಬ್ಬರು ವರ್ತಕರಿದ್ದರು, ಮರ್ಚೆಂಟ್. ಅವರಿಗೆ ಪೂಂಬಾವೈ ಅಂತ ಒಬ್ಬಳ ಮಗಳಿದ್ದರು. ಮಗಳು ಬಹಳ ಭಕ್ತಿಯಿಂದ ಇವರು ಶಿವನನ್ನು ಪೂಜೆ ಮಾಡಿ ಪಡೆದ ಒಬ್ಬ ಮಗಳು. ಆ ಮಗಳು ಬಹಳ ಲಾವಣ್ಯವತೆಯಾಗಿದ್ದಳು. ಇವರು ಮನಸ್ಸಿನಲ್ಲಿ ಮೊದಲೇ ಅಂದ್ಕೊಂಡ್ಬಿಟ್ಟಿದ್ರು, ಈ ನನ್ನ ಮಗಳನ್ನು ನಮ್ಮ ತಿರುಜ್ಞಾನ ಸಂಬಂಧರಿಗೆ ಮದುವೆ ಮಾಡಿಕೊಡಬೇಕು ಅಂತ ಮೊದಲಿಂದಲೇ ಒಂದು ನಿರ್ಧಾರವನ್ನು ಕೈಗೊಂಡು ಆಕೆಯನ್ನು ಬೆಳೆಸ್ತಾ ಇದ್ದರು. ಮೈಲಾಪುರ್ನಲ್ಲಿ ಇದ್ದಾರೆ ಇವರು. ಹಾಗೆ ಬೆಳೆಸ್ತಾ ಇರುವಾಗ ಆ ಹುಡುಗಿಯೂ ಚೆನ್ನಾಗಿ ಶಿವಭಕ್ತಿಯಲ್ಲೇ ಇದು ಮಾಡಿ ದೇವರಿಗೆ ಪೂಜೆಗೆ ಪುಷ್ಪಗಳನ್ನೆಲ್ಲ ಗಿಡಗಳಿಂದ ಕಿತ್ಕೊಂಡು ಬಂದು ಪೂಜೆ ಮಾಡುವುದು ಇದೆಲ್ಲ ಮಾಡ್ತಾಯಿದ್ಲು. ಒಂದು ದಿನ ಏನಾಗಿದೆ ಅಂತಂದರೆ, ಈ ಹುಡುಗಿ ತೋಟದಿಂದ ಹೂಗಳನ್ನು ಕಿತ್ಕೊಳ್ತಾ ಇರುವಾಗ, ಗಿಡದಿಂದ ಕಿತ್ಕೊಳ್ತಾ ಇರುವಾಗ ಒಂದು ಹಾವು ಆಕೆಯನ್ನು ಕಡಿದು ಬಿಡ್ತು. ಅದರ ಫಲವಾಗಿ ಆಕೆ ಮೃತಳಾದವು. ಇವರು ಮನಸ್ಸಿನಲ್ಲಿ ಮೊದಲಿಂದಲೂ ಕೂಡ ತಿರುಜ್ಞಾನ ಸಂಬಂಧರಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದವರಿಗೆ ಮನಸ್ಸಿಗೆ ದೊಡ್ಡ ಆಘಾತವಾಯಿತು. ಆದರೂ ಕೂಡ ಅವರಿಗೆ ಒಂದು ಆಸೆ ಇತ್ತು, ಏನು ತಿರುಜ್ಞಾನ ಸಂಬಂಧರು ಬಂದರೆ ನನ್ನ ಸಮಸ್ಯೆಗಳೆಲ್ಲವೂ ತೀರ್ಮಾನವಾಗತ್ತೆ ಅಂತ ಹೇಳಿ ಆಕೆ ಅಂತ್ಯಕ್ರಿಯೆಗಳೆಲ್ಲ ಆದಮೇಲೆ ಆ ಭಸ್ಮ ಇದೆಯಲ್ಲ, ಆ ಭಸ್ಮವನ್ನು ಒಂದು ಮಡಿಕೆಯಲ್ಲಿ ಇಟ್ಟು ಪ್ರತಿನಿತ್ಯವೂ ಅದನ್ನು ತಮ್ಮ ಮಗಳು ಅದರಲ್ಲೇ ಇದ್ದಾಳೆ ಅನ್ನೋ ಭಾವನೆಯಿಂದ ಅದಕ್ಕೆ ಸ್ನಾನ ಮಾಡಿಸಿ ಬಟ್ಟೆಗಳನ್ನು ಉಡಿಸಿ ಆ ಥರ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಶಿವನೇಸರು. ಹೀಗೆ ಅದನ್ನು ಇಟ್ಕೊಂಡು ಪಾಲಿಸ್ಕೊಂಡು ಬರ್ತಾ ಇರುವಾಗ ತಿರುಜ್ಞಾನ ಸಂಬಂಧರು ತಿರುವಟ್ರಿಯೂರಿಗೆ ಬಂದಿದ್ದಾರೆ ಅನ್ನೋ ಸಮಾಚಾರ ಗೊತ್ತಾಯಿತು. ಅವ್ರಿಗೆ ಗೊತ್ತಾದ ತಕ್ಷಣ ಅವರನ್ನು ನಾವು ನೋಡಬೇಕು ಅಂತ ಇವರಿಗೆ ಆಸೆಯಾಗಿ ಏನು ಮಾಡಿದ್ದಾರೆ, ಭಕ್ತಿಯಿಂದ ತಿರುಜ್ಞಾನ ಸಂಬಂಧರಂದರೆ ಮಹಾಜ್ಞಾನಿ ಅಂತ ಇವ್ರಿಗೆ ಗೊತ್ತು, ಅದರಿಂದಲೇ ಅವರು ತಮ್ಮ ಮಗಳನ್ನು ಕೊಡಬೇಕು ಅಂತಿದ್ದು. ಸೊ ಅವರನ್ನು ಏನು ಮಾಡಿದ್ದಾರೆ, ತಿರುವಟ್ರಿಯೂರಿನಿಂದ ಮೈಲಾಪುರ ತನಕ ಚಪ್ರವನ್ನು ಹಾಕಿಸ್ಬಿಟ್ಟಿದ್ದಾರೆ. ಅವ್ರು ಬರುವ ವಿಷಯ ಮೊದಲೇ ತಿಳಿದು ಚಪ್ರವನ್ನು ಹಾಕಿಸ್ಬಿಟ್ಟು ಈ ಅವರನ್ನು ಸಂಧಿಸಬೇಕಲ್ಲ ಅಂತ ಹೊರಟಿದ್ದಾರೆ. ಅರ್ಧದಾರಿಯಲ್ಲಿ ತಿರುಜ್ಞಾನ ಸಂಬಂಧರು ಕೂಡ ಈ ಕಡೆಗೆ ಹೊರಟಿದ್ದಾರೆ, ಮೈಲಾಪುರ ಕಡೆಗೆ ಹೊರಟಾಗ ಅರ್ಧದಾರಿಯಲ್ಲಿ ಒಬ್ರಿಗೊಬ್ಬರು ಮೀಟ್ ಆಗಿದ್ದಾರೆ, ಒಬ್ರಿಗೊಬ್ಬರನ್ನು ಭೇಟಿಯಾಗಿದ್ದಾರೆ. ಆಮೇಲೆ ಅವರನ್ನು ಕರ್ಕೊಂಡು ಮೈಲಾಪುರಕ್ಕೆ ಬಂದರು. ಮೈಲಾಪುರಕ್ಕೆ ಬಂದರೆ ಇವರು ಅವರ ವಿಷಯಗಳನ್ನು ಅರಿಕೆ ಮಾಡಿಕೊಂಡ್ರು. ಈ ರೀತಿ ನನ್ನ ಮಗಳನ್ನು ನಿಮಗೇ ಕೊಡಬೇಕು ಅಂತ ಇದ್ದೆ, ಈ ರೀತಿ ಆಗೋಗ್ಬಿಟ್ಟಿದೆ, ಹೀಗಾಯಿತು ಅಂತ ತಮ್ಮ ದುಃಖವನ್ನು ತೋಡಿಕೊಂಡ್ರು. ಸರಿ, ಹಾಗಾದರೆ ಆ ಮಡಿಕೆಯಲ್ಲಿ ತಗೊಂಬನ್ನಿ ನೋಡೋಣ ಅಂತ ಹೇಳಿದರು. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಗಮನಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.

ಸಂಗ್ರಹಿಸಿ ಪದಾಯ ಭಗತ್ ಮಾರ್ಗೋಲಕ್ರೋರೇ ಯೋ ಮೇವಾ ಚಂದ್ರಧಾರಿ ಪ್ರಧಾನ.

ಸತ್ಯಂ ಪಾಠಗಂ ಸತ್ಯೇನ ಪ್ರತ್ಯೈಕಂ ಪ್ರತಿ ಮುಂಚನ್ ಜಾವತ್ತೇ ರಾಮಾನುಜಾನ ಜಮೀನ.

ಕಾಮನಮಯತ್ರೇಣೋ ಸದೈವಾತಃ ಕನಕಾಮನಮಾಪ್ನೋತಿ ನಾಜ್ಯಸ್ಯೋ ಯೋ ನೋದ ಚಂದ್ರ.

ಸತ್ಯಂಗಂಗಂ ಪರಸ್ಪರೋ ಪ್ರಜಾಪತಿ ಪ್ರಜಾಪತಿ ಸಮಸ್ತ ಶ್ರೀ ನಮೋ ದಾತ್ರೇ ಧಾರಾ